ಹಬ್ಬಿನಾಮಳೆ ಮಧ್ಯದೊಳಗೆ ಅರ್ಪುದಾಮನ್ ಮೆಂದ ವ್ಯಾಕೊನು ಅಪ್ಪರಸಿಯಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾವೆಕ್ಕೊನು ಸಿಡಿದು ರೋಷದಿ ಉರಯುತಾ ಹುಲಿ ತುಳುತಳಿತು ಪೋಲಿಡುತ ಚಂಗನೆ ತುಳುತಳಿತು ಪೋಲ್ ರಭಸ ಕಂಜಿ ಚದುರಿ ಹೋದ ಹಸುಗಳು ಹಪ್ಪಿನಾಮಳೆ ಮಧ್ಯದೊಳಗೆ ಅರ್ಪುದಾಮನ್ ಮೆಂದ ವ್ಯಾಕನ್ ಅಪ್ಪರಸಿ ಹಸಿ ಹಸಿದು ಬೆಟ್ಟ ಕಿಪ್ಪಿಯೊಳು ತಾವೆಕ್ಕೊನು ಸಿಡಿದು ರೋಷದಿ ಉರೆಯು ತಾಹುಲ್ ತುಳುತಳಿತು ಪೋಲಿಡುತ್ತ ಚಂಗನ್ ತುಳುತಳಿತು ಪೋಲ್ ರಭಸ ಕಂಜಿ